0: ಶ್ರುತಿ ವಾಣಿ.
1: ನಮಸ್ಕಾರ ಅಂಡ್ ಎ ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಅವರ್ ಲಿಸನರ್ಸ್ ಟ್ಯೂನ್ಡ್ ಇನ್ ಟು ಶ್ರುತಿ ವಾಣಿ 103.1 FM. ದಿಸ್ ಈಸ್ ನಾರಾಯಣ ರೈ, ಯುವರ್ ಹೋಸ್ಟ್. ವಿ ಬಿಗಿನ್ ಟುಡೇಸ್ ಮ್ಯೂಸಿಕಲ್ ಜರ್ನಿ ವಿತ್ ಎ ಬ್ಯೂಟಿಫುಲ್ ಕನ್ನಡ ಡಿವೋಷನಲ್ ಕಾಂಪೋಸಿಷನ್, ತಂಬೂರಿ ಮೀಟಿದವ ಏ ದಾಸರ ಪದಗಳು, ಸಂಗ್ ಬೈ ಮೈಸೂರ್ ರಾಮಚಂದ್ರಾಚಾರ್. ಲೆಟ್ ಅಸ್ ಲಿಸನ್ ಟು ದಿಸ್ ಕನ್ನಡ ಡಿವೋಷನಲ್ ಸಾಂಗ್.